ಘೋಷಣ ವಿಭೂಷಣ ವಿಭೀಷಣ ಸುಭಾಷಣ ಭೂಷಣ ವಿಭೂಷಣ ವಿಭೀಷಣ ಸುಭಾಷಣ ಘೋಷಿಸ ರಾಜುಗಣ ಘೋಷಿನಂತೆ ರಾಮನಾಮಿ ಶಾಂತಿಯು ಗುಣವಂತುಡು ಬಲವಂತುಡು ಹನುಮಂತುಡು ಶಾಂತಿಯು ಗುಣವಂತುಡು ಬಲವಂತುಡು ಹನುಮಂತುಡು ಸಂತೋಷ

ಕಡದಾತಿದ್ದ ಕಡದಾತಿದ್ದ ಕಡದಾತಿದ್ದ ಕಡದಾತಿದ್ದ ಕಡದಾತಿದ್ದ ಕಡದಾತಿದ್ದ ಕಡದಾತಿದ್ದ ಕಡದಾತಿದ್ದ ಕಡದಾತಿದ್ದ ಕಡದಾತಿದ್ದ ಕಡದಾತಿದ್ದ ಕಡದಾತಿದ್ದ ಕಡದಾತಿದ್ದ ಕಡದಾತಿದ್ದ ಕಡದಾತಿದ್ದ ಕಡದಾತಿದ್ದ ಕಡದಾತಿದ್ದ ಕಡದಾತಿದ್ದ ಕಡದಾತಿದ್ದ ಕಡದಾತಿದ್ದ ಕಡದಾತಿದ್ದ ಕಡದಾತಿದ್ದ ಕ